ಮಣಿ ಲಾಡಲಿ ಕಾಯಿ ಕಮೀಜಿ ರಂಗ ಮಲಕ ಮಾಯಿ ಕಾಯಿ ಕುಯಾ ಸೋಗೇರ ರೈ ಚ ಮೋಕು ತೋದ ಸಮಜಾಯಿ ಜದ ರಾಣಿ ನ ದುಃಖ ಕಿ ಬಾತ.